ಸರ್ವ ಪ್ರಫುಲ್ಲ ಕಂಗಲೋಚನಂ ಮದಾದಿ ದೋಷ ಮೋಚನಂ ಕಲಂಬ ರಾಹು ವಿಕ್ರಮಂ ಪ್ರಭೋ ಪ್ರಮೇಯ ವೈಭವಂ ನಿಷಂಗ ಚಾಪ ಸಾಯಕಂ ಧರಂ ತ್ರಿಲೋಕ ನಾಯಕಂ ದಿನೇಶ ವಂಶ ಮಂಡನಂ ಮಹೇಶ ಚಾಪ ಖಂಡನಂ ಪುನೇಂದ್ರ ಸಂತರಂಜನಂ ಸುರಾರಿ ವೃಂದ ಭಂಗನಂ ಮನೋಜ ವೈರಿ ವಂದಿತಂ ಅಗಾದಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೋಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಪದೇ ಸಶಕ್ತಿ ಸಾನುಜಂ ಶತೇ ಪತೇ ಪ್ರಿಯಾನುಜಂ ವರಂಗ್ರಿ ಮೂಲಯೇ ನರಾ ಭಜಂತಿ ಹೇ ನಮಸ್ಕಾರ ಪತಂತಿ ನೋ ಭವರ್ಣವೇ ವಿತರ್ಕ ವೀತಿ ಸಂಕುಲೆ ವಿವೇಕ್ಷವಾಸಿನ ಸದಾ ಭಜಂತಿ ಮುಕ್ತ ಯೇ ಮುರ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ತ್ವಜಂ ತಮೇಕಮದ್ಭುತಂ ಪ್ರಭುಂ ನಿರೇಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸು ದುರ್ಲಭಂ ಸ್ವಭಕ್ತ ಕಲ್ಪಪಾದಪಂ ಸಮಂ ಸು ಸೇವ್ಯ ಮನ್ಮಹಂ ಅನೂಪರೂಪ ಪತಿಂ ನತೋಹಮುರ್ವಿದಾ ಪತಿಂ ಸಸೇದಮೇ ನಮಾಮಿ ತೇ ಪದಾಭ್ಯ ಭಕ್ತಿ ಸಂತಿ ಯತ್ಪವಂ ಇದಂ ನರಾದರೇಣ ತೇ ಪದಂ ಸಂಶಯಂ ತ್ವದೀಯ ಭಕ್ತಿ ಸಂಯುತಾ ಓಂ ರಾಜಾಧಿರಾಜಾಯ ಪ್ರಸಯ್ಯತಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ತಮೇ ಕಾಮಾಂ ಕಾಮ ಕಾಮಾಯ ಮಹೀಯಂ.